ಆಕಾಶವಾಣಿ ವಿಜಯವಾಡ ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್ 90 ಗ್ಲೋರಿಯಸ್ ಇಯರ್ಸ್ 1936 ಟು 2026 ಆಕಾಶವಾಣಿ 90 ಇಯರ್ಸ್ ನಾಟ್ ಔಟ್ ಆಕಾಶವಾಣಿ ವಿಜಯವಾಡ ಕೃಷ್ಣಮ್ಮ ಸಾಕ್ಷಿಗ ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫಾರ್ ಎವರ್.

ಅತ್ಯಂತ ಮನೆಯೋಹರಂಬು. ದಿನ ದಿನ ಅನೇಕ ನೂತನ ರಾಮಾವಲೋಕ ರಂಜಿತ ಕೌರವ ವಂಶವರ್ಧನ ಮನ ಪ್ರಮೋದಾಭಂಬಗು ನೀ ನಿಷ್ಕುಟಂಬು ತಕ್ಕೊರಲ ಅದ್ಭುತ ದರ್ಶನಿ ಎಂಬ ಕೊಟ್ಟ ನಿರ್ವಿವಾದಾಂಶಮು ನಿರ್ವಿವಾದಾಂಶಮು. ಕಾನನೇ ಮಯಸಭ ಅನಿ ಸಾಮಾನ್ಯ ಜನರು ಮೊದಲು ರಾಜಕಂಠೀರವನಿ ಪರ್ಯಂತಮು ಏಕಗ್ರೀವಮುಗಾ ದೀನಿ ಗುರಿಂಚಿ ವರ್ಣಿಂಚುಟ ಸರಿಯೇ. ಇಂದಲಿ ಫಲ ಕುಸುಮ ಜಾಮಮುಲನು ಮಹಾನಂದಮನ್ನು ಕಲ್ಪಿಸುತ್ತುನ್ನವಿ. ಕಾಸಾರಮಾ ಇದೆ, ಉಂಡಿ ಲೇನಟ್ಲು ಲೇಕ ಉಂಡಿನಟ್ಲು ಕನಂಬಡುತ್ತದೆ. ಜಲಾಶಯಮೇ ಕಾಕುನ್ನಾ ನೀ ಬಿಷಸೂತ್ರಮುಲು ಶತಪತ್ರಾಧಿಕಮುಲು ಎಟ್ಲುಂಡುನು. ಸಂಸ್ಪರ್ಶ ಮಾತ್ರ ನೂತನ ಚೈತನ್ಯ ಪ್ರಸಾದಿಕ ಶೀತಲ ವಿಮಲ ಮಧುವಾರೇ ಪೂರ ಸಂಪೂರ್ಣಂಬು. ಮಂದ ಪವನ ಚಾಲನೋ ಧೂತ ತರಂಗ ಕಲ್ಲೋಲ ಪರಸ್ಪರ ಮಾಲಿಕ ಸಂಕಟ್ಟನ ಜಾಯಮಾನ ಮೃದುಲ ದ್ವಾನ ವಿಸ್ತಾರಾತಿ ಶ್ರಾವ್ಯಂಬು. ಕಮಲ ಕೋಕನಾದಿ ನಾನಾವಿಧ ಜಲ ಕುಸುಮ ದರೀಭಾಗಂಬು. ಆಲೋಲ ಬಾಲ ಶೈವಾಲ ಜಾಲ ಜಂಗಮೋಜ್ಞಾನ ಲಾಲಿತ ಶಂಖಾವಹಂಬು. ತೀವ್ರಾಲಂಕೃತ ಬಿಸಸೂತ್ರ ಪಾಲಿಕಾನಂದೀಪಿತ ಹಂಸ ಹಂಸೀಗನ ವಿಭೂಷಿತಂಬು ವರ್ಣನಾತೀತಂಬು. ಚೂಡನ್ ಚೂಡನೀಯದಿ ಅಪೂರ್ವ ರಮಣಿ ರಮಣೀಯಾಕೃತಿ ತಲಪಿಸುತ್ತುನ್ನದಿ. ಇಂದಲಿ ಮಧುವಾರಿ ಪೂರ ಮಿಂಚುಕ ಗ್ರೋಲಿ ಈ ಪರಿಸರ ಮನನೊಕ್ಕಿಂತ ವಿಶ್ರಮಿಸದ ಆಗ ಏಮಿದಿ ಇಚ್ಚಟಿ ಪ್ರಕೃತಿಯೇ ನನ್ನನ್ನು ಪರಿಹಸಿಸುತ್ತುನ್ನಟ್ಲುನ್ನದೆ. ಇದು ಎಂತ ಮಾಯಗನುನ್ನದಿ, ಇದು ಮಯುನಿ ರಚನಾ ವಿಶೇಷಮಾ ಲೇಕ ನೇನು ಭ್ರಾಂತಿ ತುಂಡನೈತಿನ? ಎಚ್ಚಡಿದಿ ಹಾಸಧ್ವನಿ, ಎಚ್ಚಡಿದಿ ಹಾಸಧ್ವನಿ? ಮಮಗಾಂಚಿ ಎವರನ್ನು ಪರಿಹಸಿಸುತ್ತ ಲೇದು ಕದಾ? ಇಚ್ಚಟ ಎವರನ್ನು ಕಾಣರಾರೇ? ಮರಿ ಆ ಸವ್ವಡಿ ಎಟುಂಡಿ ವಚ್ಚೇ? ಅವನು ಅತುಲಿತ ಮಾಯಾ ರಚನಾ ಸಮರ್ಥುಂಡೈನಾ ಮಯುಂಡಿಟ್ಲು ಧ್ವನಿಂಚು ಯಂತ್ರಮು ನಿನ್ನೆಂದೈನಾ ನಿರ್ಮಿಂಚು ಇಂಚೆ ಕಾವೋಲಾ? ಕಾವಚ್ಚುನು ಕಾವಚ್ಚುನು. ಆ ಕನ್ಪಡುನದೇಮಿ ವಿವಿಧ ಮನಿ ವಿಕಾರ ಕುಜ್ಯ ಭಾಗಾಂತರ್ಗತ ದ್ವಾದ ದೇಶಮಾ ತತ್ ಸುವರ್ಣ ಶಾಖಾಂತ ರೋಲ್ಲಿಖಿತ ಗಾರುತ್ಮತ ವಲ್ಲಿ ಸಮಲ್ಲಸಿತಮಾ ವಲ್ಲಿ ಸಮಲ್ಲಸಿತ ಸಲ್ಲಲಿತ ಪಲ್ಲವ ಸಂದೋಹಮ ಮಧ್ಯೆ ಪಲ್ಲವ ಸಂಪುಡಾಚ್ಯಂತ ಭಾಸುರ ಪುಷ್ಪ ಫಲ ಪ್ರತಾನಮ ಪುಷ್ಪ ಫಲ ಮಕರಂದ ರಸ ಸೇವನಾದ ಸಮಾಗತ ಷಟ್ಪದ ಕೀರವಾರಮ ಇಟ್ಟು ತ್ರಿಜಗನ್ನುತ ಸಪಾಪವನಮು ಪಾಂಡವನ ಯಧೀನಮನ್ನುಟಯ ಕಾಲ ಸ್ವಭಾವಮು ಕಾಲ ಸ್ವಭಾವಮು. ನಿನ್ನ ಮುನ್ನಟಿ ದನುಕ ನಿಲುವ ನೀಡಲೇಕುಂಡೇನ ಪಾಂಡವುಲು ದಿಗ್ವಿಜಯ ಮನರಿಚ್ಚಿ ರಾಜಸೂಯ ಮಹತ್ವರ ನಿರ್ವಹಮನ ಸಾರ್ವಭೌಮ ಫಲಮು ಅಲಂಕರಿಸುಟಯ ಅಭಿಮಾನ ದಲ್ಲಗು ಭೂರಿಮಲ್ಲೆಲ್ಲ ರರಿಗಾಪುಲೈ ವಸ್ತು ವಾಹನಾದಿ ನಾನಾ ವಿಧೋಪಾಯಮುಲ ಅರ್ಪಿಸಿ ಗೌರವಿಸುಟಯ ಏ ಲೋಕಮನೋ ಪರಿಯುಂಡಿನ ಆ ಮಯ ಹತಗುಡು ತ್ರಿಲೋಕಾಧಿಕ ಭ್ರಾಜಮಾನಮ್ಮಗು ನಿಟ್ಟಿ ಸಭಾಭವನವು ನಿರ್ಮಿಸಿ ಇಚ್ಚುಟಯ ಪಾಂಡವುಲನ್ಯ ಜನ ದುರ್ನಿರೀಕ್ಷಲೈ ವಿಜೃಂಭಿಸುಟಯ ಇದು ಎಂತಯು ಕಲ್ನಾರ ಕಾಂಚುಚು ಸುಕ್ಷತ್ರೇ ವಂಶ ಸಂಜಾತುಡಗು ಸುಯೋಧನ ಸಾರ್ವಭೌಮುಡು ಸಹಿಂಚಿ ನಾ ಸಮಕ್ಷಮನ ನೂರುನು ಪೇರುನು ಲೇನಿ ಧರ್ಮಜನಕು ನಾ ಸಾಮಂತುಲೆಲ್ಲ ರೂಪಾಯಿಯನ್ನು ಅರ್ಪಿಸಿ ಪರಸ್ಪರ ಸಿರಕ್ಕೋಟೀರ ಸಂಕರ್ಷ ನಮ್ಮನ ಡೊಲ್ಲಿನ ವಜ್ರ ಮಣಿ